ಆತಂ ನ ಕರ್ಮಂ ನ ಪರಮಂ ನ ಜನ್ಮಂ ನ ಜಾತಂ ಅದ್ವೈಕಂ ಅಭೇಕಂ ಅಜೋನಿ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ಪರೇಯಂ ಪರಾಪರಂ ಪ್ರಜ್ಞಾ ಪ್ರಕಾಶಿ ಅಶ್ವೇದಂ ಅಶಯಾತ್ ಅದ್ವೈ ವಿನಾಶಿ ನ ಜಾತಂ ನ ಪಾತಂ ನ ರೂಪಂ ನ ರಂಗೇ ನಮೋ ಆದ ಭಂಗೇ ನಮೋ ಆದ ಭಂಗೇ ಹಿತೆ ಕೃಷ್ಣ ಸೇ ಕೀಟ ಕೂಟ ಉತಾರ ಉಪಾಯ ಉಸಾರೇ ಗಡೆ ಫೇರ ಮೇಟೆ ಬನಾಯೇ ಅಗಾಧಿ ಅವಾದ ಅದ್ವೈ ವಿನಾಶಿ ಪರೇಯಂ ಪರಾಪರಂ ಪೂರಣ ಪ್ರಕಾಶಿ ನ ಆದಂಗ ನ ವ್ಯಾದಂಗ ಅಗಾಧಂಗ ಸ್ವರೂಪೇ ಅಖಂಡತ್ ಪ್ರತಾಪಾದ ಅಕ್ಷಯ ವಿಭೂತಿ ನ ಜನ್ಮಂಗ ನ ಮರಣಂಗ ನ ಮರಣಂಗ ನ ವ್ಯಾಧೇ ಅಖಂಡೇ ಪ್ರಚಂಡೇ ಅದಂಡೇ ಅಸಾಧೇ ನ ನೇಹಂಗ ನ ಗೇಹಂ ಸನೇಹಂಗ ಸನಾತೇ ಉನಂಡೇ ಅಮಂಡೇ ಪ್ರಚಂಡೇ ಪ್ರಮಾಥೇ ನ ಜಾತೇ ನ ಪಾತೆ ನ ಸತ್ರೇ ನ ಮಿತ್ರೇ ಸುಭೂತೆ ಭವಿಖಿ ಭವಾನೇ ಅಚಿತ್ರೇ ನಾರಾಯಂಗ ನ ರಂಕಂಗ ನ ರೂಪಂಗ ನ ರೇಖಂಗ ನ ಲೋಭಂಗ ನ ಶೋಭಂಗ ಅಭೂತಂಗ ಅಭೇಖಂ ನ ಸತ್ರಂಗ ನ ಮಿತ್ರಂಗ ನ ನೇಹಂಗ ನ ಗೇಹಂಗ ಸದೈವಂಗ ಸದಾ ಸರ್ವ ಸರ್ವತ್ರ ಸನೇಹಂ ನ ಕಾಮಂಗ ನ ಕ್ರೋಧಂಗ ನ ಲೋಭಂಗ ನ ಮೋಹಂಗ ಅಜೋನಿ ಅಶಯ ಆದ ಅದ್ವಾಯೋಹಂ ನ ಜನ್ಮಂಗ ನ ಮರಣಂಗ ನ ಬರ್ಣಂಗ ನ ವ್ಯಾಧಂಗ ನ ರೋಗಂ ನ ಸೋಗಂ ಅಭಯ ನಿರ್ವಿಖಾದಂ ಅಶೇದಂ ಅಭೇದಂ ಅಕರ್ಮಂ ಅಕಾಲಂ ಅಖಂಡಂ ಅಭಂಡಂ ಪ್ರಚಂಡಂ ಅಪಾಲಂ ನ ತಾತಂ ನ ಮಾತಂ ನ ಜಾತಂ ನ ಕಾಯಂ ನ ನೇಹಂ ನ ಗೇಹಂ ನ ಪರಮಂ ನ ಪಾಯಂ ನ ರೂಪಂ ನ ಭೂಪಂ ನ ಕಾಯಂ ನ ಕರ್ಮಂ ನ ತ್ರಾಸಂ ನ ಪ್ರಾಸಂ ನ ಪೇದಂ ನ ಪರಮಂ ಸದಾ ಸದಾ ಸಿದ್ಧ ಬೃದ್ಧಂ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ನಿಯುಕ್ತಂ ಪ್ರಭಾತ ಅನುಕ್ತಂ ಪ್ರತಾಪೆ ಅಯುಕ್ತಂ ಅಶಯಾದ ಅವ್ಯಕ್ತೇ ಅಥಾಪಿ ವಿಭುಕ್ತಂ ಅಶಯಾದ ಅಚ್ಛಯ ಸ್ವರೂಪೇ ನಮೋ ಏಕ ರೂಪೇ ನಮೋ ಏಕ ರೂಪೇ ನ ನೇಹಂ ನ ಗೇಹಂ ನ ಸೂಕಂ ನ ಸಾಕಂ ಪರೇಯಂ ಪವಿತ್ರಂ ಪುನೀತಂ ಅತಾಕಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂ ನ ಭರ್ಮಂ ನ ಸರ್ವಂ ನ ಸಾಕೇ ನ ಭರ್ಮಂ ನ ಚರ್ಮಂ ನ ಕರ್ಮಂ ನ ಬಾಕೇ ನ ಸತ್ರಂ ನ ಮಿತ್ರಂ ನ ಪುತ್ರಂ ಸ್ವರೂಪೇ ನಮೋ ಆದ ರೂಪೇ ನಮೋ ಆದ ರೂಪೇ ಕಹು ಕಾಂಜಕೇ ಮಂಜಕೇ ಪರಂ ಪುಹುಲೆ ಗಹು ರಂಗ ಕೇ ರಾಜ ಕೇ ಧರ್ಮ ಅಲೂಲೆ ಗಹು ದೇಶ ಕೇ ಭೇಸ್ ಕೇ ಧರ್ಮ ಧಾಮೆ ಕಹು ರಾಜ ಕೇ ಸಾಜ ಕೇ ಬಾಜ ತಾಮೆ ಕಹು ಅಕ್ಷರ ಕೇ ಪಕ್ಷರ ಕೇ ಸಿದ್ಧ ಸಾಧೆ ಕಹು ಸಿದ್ಧ ಕೇ ಬುದ್ಧ ಕೇ ಬೃಧ ಲಾದೆ ಕಹು ಅಂಗ ಕೇ ರಂಗ ಕೇ ಸಂಗ ದೇ ಕೇ ಕಹು ಜಂಗ ಕೇ ರಂಗ ಕೇ ರಂಗ ಪೇಖೆ ಕೌ ಧರಂ ಗೇ ಕರಂ ಗೇ ಹರಂ ಜಾನೆ ಕೌ ಧರಂ ಗೇ ಕರಂ ಗೇ ಭರಂ ಮಾನೆ ಕೌ ಚಾರ ಚೇಷ್ಟಾ ಕೌ ಚಿತ್ರ ರೂಪಂ ಕೌ ಪರಂ ಪ್ರಜ್ಞಾ ಕೌ ಸರ್ವಭೂಪಂ ಕೌ ನೇಜ ಗೇ ರಂ ಕೌ ದೇಹ ದೋಖಂ ಕೌ ಅಖದಿ ರೋಗ ಕೇ ಶೋಕ ಸುಖಂ ಕೌ ದೇ ವಿದ್ಯಾ ಕೌ ದಯದ ಬಾನೆ ಕೌ ಜಚ್ ಗಂಧರ್ವ ಕಿನ್ನರ ಕಹಾನಿ ಕೌ ರಾಜಸಿ ಸಾಧ ಗೀತಾ ಮಸಿ ಹೋ ಕೌ ಯೋಗ ವಿದ್ಯಾ ದರೆ ತಾಪಸಿ ಹೋ ಕೌ ರೋಗ ರಹತಾ ಕೌ ಯೋಗ ಜುಗತಂ ಕೌ ಭೂಮಿ ಕೀ ಭಗತ ಮೈ ಭರಂ ಭುಗತಂ ಕೌ ದೇವ ಕನ್ಯಾ ಕೌ ದಾನವೀ ಹೋ ಕೌ ಜಶ ವಿದ್ಯಾಧರೆ ಮಾನವೀ ಹೋ ಕೌ ರಾಜಸಿ ಹೋ ಕೌ ರಾಜ ಕನ್ಯಾ ಕೌ ಸೃಷ್ಟ ಕೀ ಪೃಷ್ಟ ಕೀ ರಿಷ್ಟ ಪುಣ್ಯ ಕೌ ಭೇದ ವಿದ್ಯಾ ಕೌ ಬೇಂಬಾನಿ ಕೌ ಕೋಕಿ ಕಾವ್ ಕಥಾ ಕಹಾನಿ ಕೌ ಅದ್ರ ಸಾರಂ ಕಹು ಭದ್ರ ರೂಪಂ ಕೌ ಮದ್ರಬಾನಿ ಕೌ ಶುದ್ರ ಸ್ವರೂಪಂ ಕೌ ಭೇದ ವಿದ್ಯಾ ಕೌ ಕಾವ್ ರೂಪಂ ಕೌ ಚೇಷ್ಟಾಚಾರ ಚಿತ್ರಂ ಸ್ವರೂಪಂ ಕೌ ಪರಂ ಪುರಾಣ ಕೌ ಪಾರ ಪಾವ ಕಹು ಭಟ್ ಕುರಾನ್ ಕೇ ಗೀತ ಗಾವ ಕೌ ಶುದ್ಧ ಸೇಕಂ ಕಹು ಬ್ರಹ್ಮ ಧರ್ಮಂ ಕೌ ಬೃಹದ ಅವಸ್ಥಾ ಕಹು ಬಾಲ ಕರ್ಮಂ ಕೌ ಜ್ವಾಲ ಸ್ವರೂಪಂ ಯರಾರಹತ ದೇಹಂ ಕೌ ದೇಹ ದೇಹಂ ಕಹು ತ್ಯಾಗೃಹಂ ಕೌ ಜೋಗ ಭೋಗಂ ಕಹು ರೋಗ ರಾಗಂ ಕಹು ರೋಗ ಹರ್ತಾ ಕಹು ಭೋಗ ತ್ಯಾಗಂ ಕೌ ರಾಜ ಸಾಜಂ ಕಹು ರಾಜ ರಿತಂ ಕಹು ಪೂರಣ ಪ್ರ